मुझ मरियाम बाब कर गए हम दूसरी से मर गत मरियाम बाब कर गए मुझुर कंटोम फाल अगली जे ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ್ಮಾ ಮಾರ

ಸಾಜು ಪಾಚಾರ ಉಂಡಿದ್ದು ಜಾವನ್ನು ಸಪ್ಪ ಗೋ ಕಲವೇ ಊರು ಗೋಜಿ ಮಾಡಿ ಸ್ವಲ್ಪ ಗುರು ಯಾವ ಗುರು ಕಾಣಿದ್ವಿ.